0: ಸ್ತೋತ್ರೋದ್ಭವಸ್ಯ ಮೃಗ ನಕ್ಷತ್ರೇ ಅಡಂಗಾಪಟಾರಿ ಜಾತಸ್ಯ ವೇರನ್ನ ಘಟಿಯೋ
1: ಸುಮತಿ ಸುಮತಿ
0: ಸುಮತಿ ನಾಮಧೇಯ ಸಿಂಗಾರವೇಲನ್ ಲವ್ವಸ್ಯ ವರುಂಗಾಲ ವೈಫಸ್ಯ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ಅಷ್ಟೋತ್ರ ನಮಃ ಪೂಜಾಂಚ ಕರಿಷ್ಯೇ ಅಯ್ಯಯ್ಯೋ ಪೋರಿಯೇ ಪೋರಿಯೇ
2: ಅರೆ ಭೋರಂಗ ಶ್ರೀಲಂಗ ಕೊಪ್ಪರ ತೆಂಗ.